ಬಡಾ ಚಿತ್ತ ಚೋರ ಬೃಂದಾವನ ಸಂಚಾರ ಬಡಾ ಚಿತ್ತ ಚೋರ ಬೃಂದಾವನ ಸಂಚಾರ ಗೋಪಾಲ ಗೋಪಾಲ ಹೇ ಮುರಳಿ ಗೋಪಾಲ ಗೋಪಾಲ ಗೋಪಾಲ ಗೋಪಾಲ ಗೋಪಾಲ ಹೇ

ಬಬರಿ ಬಗ ಮಗ ಮಗರಿ ಮರಿ ಮರಿದ ಮರಿದನಿ ಮರಿದನಿ ಬಿದನಿ ಬಮ ಸನಿ ಬಮಗರಿದನಿ ಬಮ ಸನಿ ಬಮಗ ನಿಮ ಮರಿದ ಮರಿ ಮರಿದ ಮರಿದನಿ ಮರಿದನಿ ಬ

ಓಂ ತಿರ್ದಿರ್ದೋಂ ತಿರ್ತೋಂ ತಿಲ್ಲಾನ ತಿರ್ತಿಲ್ಲಾನ ತಿರ್ತಿಲ್ಲಾನ ತಿಲ್ಲಾನ ತಿರ್ತಿಲ್ಲಾನ ಸಾಧಿ ಮಗಾದಿ ಸರಿ ರೇಮದಾದನಿಗಾಗ ಪಸಾ ಸನಿ ದಪ ಮಗ ಪಮಗರಿ ಸಾಧಿ ಮಗಾದಿ ಸರಿ ರೇಮದಾದನಿಗಾಗ ಪಸಾ ಸನಿ ದಪ ಮಗ ಪಮಗರಿ ನಾದಿರ್ದ್ರೆ ತನ್ನ ತೋಂ ತದರದನಿ ನಾದಿರ್ದ್ರೆ ಓಂ ನ